ಜನಾನಿ ಅಲ್ಲಿಕ ತಯ್ಯಿಬ್ ಸರ್ಮದನ್ ಜನಾನಿ ಯಾ ರಬ್ಬನಾ ಯಾ ರಬ್ಬನಾ ಯಾ ರಬ್ಬನಾ ಯಾ ರಬ್ಬನ ಶುರ್ ಕಸ್ಮನಾನ್ ನಜಿ ಮಿನಲ್ ಅದಾ ದವಾ ಮನ್ ಕುಲ್ಲಿ ವಲಯ ಸುಖಲ್ ಮುನ ವ ಕುಲ್ಲಿ ಸುಭಾನ ರಬ್ಬಿ ಅಲ್ ಅಝೀಮ್ ಅಲ್ ಬರ್ರಿ ತುಂಬ.